0: ಕಾಲಿಂದ ತಿಂದಂತ ಹಿತ್ತಂಗಡದಾಗ ತರಿಗಡದಾಗ ಧಿತ್ತಿತ್ತಂಗಡದಾಗ ತರಿಗಡದಾಗ ಧಿತ್ತಂಗಡದಾಗ ತರಿಗಡದಾಗ ತಾಂಗದಿಂದ ತಿಂದಂತ ಹಿತ್ತಂಗಡದಾಗ ತರಿಗಡದಾಗ ಧಿತ್ತಿತ್ತಂಗಡದಾಗ ತರಿಗಡದಾಗ ಧಿತ್ತಂಗಡದಾಗ ತರಿಗಡದಾಗ ತಲಾಂಗದ ಹಿತ್ತಂಗಡದಾಗ ತರಿಗಡದಾಗ ತಲಾಂಗದ ಹಿತ್ತಂಗಡದಾಗ ತರಿಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತತ್ತಿತ್ತಗದನದಾಂ ತಿತ್ತಗದನದಾಂ ತಗದನದಾಂ ತನಿಂಗಡಗದ ತನಿಂಗಡಗದ ತಿಂಗಡಗದ ತನಿಂಗಡಗ ತರಿಂಗಡಗ ತರಿಂಗಡಗ ತತ್ತಿತ್ತಗದನದ ತಿತ್ತಗದನದ ತಗದನದ ತನಿಂಗಡಗದ ತರಿಂಗಡಗ ತರಿಂಗಡಗದ ತರಿಂಗಡಗ ತರಿಂಗಡಗ ತರಿಂಗಡಗ ತತ್ತಿತ್ತಗದನದ ತಿತ್ತಗದನದ ತಗದನದ ತರಿಂಗಡಗದ ತರಿಂಗಡಗ ತರಿಂಗಡಗದ ತರಿಂಗಡಗ ತರಿಂಗಡಗ ತರಿಂಗಡಗ ತಗದನದ ಜನದಗ ದಿವದಗ ಜನದಗ ದಿವದಗ ಜನದಗ ದಿವದಗ ಜನದಗ ತರಿಂಗಡಗ ತಾಂಗಡಗ ತರಿಂಗಡಗ ತಾಂಗಡಗ ತರಿಂಗಡಗ ತರಿಂಗಡಗ ತಾಂಗಡಗ ತರಿಂಗಡಗ ತಾಂಗಡಗ ತರಿಂಗಡಗ ತರಿಂಗಡಗ ತಾಂಗಡಗ ತರಿಂಗಡಗ ತಾಂಗಡಗ ತತ್ತಿತ್ತ.
1: We present the popular Thilana set to a raga that gives joy and happiness, Kadana Kutuhalam.

ಪಾಪಕಟೆ ದುಃಖಮಿಟೆ ಏತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮ ಭವ ಸಮುದ್ರ ಸುಖದ ನಾವ